ಗಜಾನ್ ನಾನಾ ರೂಪ ನಾನಾ ಜಾಕೆ ರಂಗ ನಾನಾ ಪೇಕರೆ ಏಕ ರಂಗ ನಾನಾ ಬೇದಕಿನ್ನೋ ವಿಸ್ತಾರ ಪ್ರಭ ವಿನಾಶಿ ಏಕಂಕಾರ ನಾನಾ ಚಲತ್ ಕರೆ ಕರ ಬಾಹೆ ಪೂರ್ವ ಪೂರ್ಣ ಸಮಠಾಯ ನಾನಾ ಬಿದಕರ ಬಣತ ಮನಾಯಿ ಅಪನಿ ಕೀಮತ ಅಭಯ ಬಾಯಿ ಸಭ ಗಾಢ ದಿಸ್ಕೇ ಸಭ ದಿಸ್ಕೇ ಠಾವ ಜಬ ಜಬ ಜೀವೇ ನಾನ ಘರ ನಾವ ನಾಮ ಕೇ ಧಾರೇ ಸಗಲೇ ಜಂತ ನಾಮ ಕೇ ಧಾರೇ ಖಂಡ ಬ್ರಹ್ಮಂಡ ನಾಮ ಕೇ ಧಾರೇ ಸಿಮ್ರತ ಭೇದ ಪುರಾಣ ನಾಮ ಕೇ ಧಾರೇ ಸ್ವರ್ಣ ಜ್ಞಾನ ಧ್ಯಾನ ನಾಮ ಕೇ ಧಾರೇ ಆಕಾಶ ಪಾತಾಲ ನಾಮ ಕೇ ಧಾರೇ ಸಗಲ ಆಕಾರ ನಾಮ ಕೇ ಧಾರೇ ಪುರಿಯಾ ಸಭ ಭವನ ನಾಮ ಕೇ ಸಂಗ ಉದರೇ ಸುನ ಶ್ರವಣ ಕಾರ ಕಿರ್ಪಾ ಜಿಸ ಅಪನೇ ನಾಮ ಲಾಯೇ ನಾನಕ ಚೌಥೇ ಪದ್ಮೇ ಸೋ ಜನ ಗತ ಪಾಯೇ ರೂಪ ಸತ ಜಾಕಾ ಸತ ಸ್ಥಾನ ಪ್ರಭು ಸತ ಕೇವಲ ಪ್ರಧಾನ ಕರ್ತೂ ಸತ ಸತ ಜಾಕೀ ಬಾಣೀ ಸತ ಪ್ರಭು ಸಭಾಯೇ ಸಬಾಣೀ ಸತ ಕರ್ಮ ಜಾಕೀ ರಚನಾ ಸತ ಮೂಲ ಸತ ಸತ ಉತ್ಪಾತ ಸತ ಕರುಣೀ ನಿರ್ಮಲ ನಿರ್ಮಲ ಸಿಭಜಾಯ ತಸೇ ಸಪಲಿ ಸತನಾಮ ಪ್ರಭು ಗಾ ಸುಖದಾಯ ವಿಶ್ವಾಸ ಸತನಾನ ಗುರುತೇ ಬಾಯಿ ಸದ ಭಜನ ಸಾಧು ಉಪದೇ ಸತ ಜನ ಜಾಗೇ ಹೃದಯ ಪ್ರವೇ ಸತ ನಿರ್ಥ ಪೂಜೇ ಜೇ ಕೋ ನಾಮ ಜಪತ ಹಕೀಕತ ಹೋಯೇ ಆಪ ಸತ ಕಿಯಾ ಸಬ ಸಾತೇ ಆಪೇ ಜಾನೇ ಅಪನಿ ಮಿತ ಗಾತ ಜಿಸ್ಕೀ ಸ್ರಟ ಸೋ ಕರಣೇ ಹಾರ ಅವರ ನಾ ಬೂಜ ಕರ್ತ ವಿಚಾರ ಕರ್ತೇ ಕಿಮಿತ ನಾ ಜಾನೇ ಕೀಯಾ ನಾನಕ ಜੋ ಸ್ವಭಾವೇ ಸೋ ಬರ್ತೀಯಾ ಬಿಸ್ಮನ ಬಿಸಮ ಭಯ ಬಿಸ್ಮಾರ ಜನ ಬುಜ್ಜಾ ಆಯಾ ಸ್ವಾದ ಪ್ರಭುಗೇ ರಂಗ ರಾಜ ರಹೇ ಗುರು ಕೈ ಭಜನ ಪದಾರ್ಥ ರಹೇ ಓ ದಾತೇ ತು ಕಟ ನಾ ಜಾಕೇ ಸಂಗ ತರ ಸಂಸಾರ ಜನಗಾ ಸೇವಕ ಸೋ ಬಟ ಭಾಗಿ ಜನಗೇ ಸಂಘ ಏಕ ಲಿ ಬಲಾಗಿ ಗೋನ್ ಗೋವಿಂದ ಕೀರ್ತನ ಜನ ಗಾವೇ ಗುರುಪ್ರಸಾದ ನಾನಕ ಫಲ ಪಾವೇ ಸಲೋಕ ಆದ ಸಚ ಜುಗಾದ ಸಚ ಹೈ ಪೇ ಸಚ ನಾನಕೋ ಸೀ ಪೇ ಸಚ ಅಷ್ಟಪದಿ ಚರಣ ಸತ ಸತ್ ಪ್ರಸನ್ಹಾರ ಪೂಜಾ ಸತ್ ಸತ್ ಸೇವದಾರ ದರ್ಶನ ಸತ ಸತ್ ವೇಖನಹಾರ ನಾಮ ಸತ ಸತ್ ಅಮನಹಾರ ಆಪ ಸತ ಸತ್ ಸಬಧಾರಿ ಆಪೇ ಗುಣ ಆಪೇ ಗುಣಕಾರಿ ಶಬ್ದ ಸತ ಸತ್ ಪ್ರಭಕ್ತ ಸುರತ ಸತ ಸತ್ ಜ ಸುಂತಾ ಬುಜ್ಜನ ಆರ್ಗೋ ಸತ್ ಸಭ ಹೋಯೇ ನಾನಕ ಸತ ಸತ್ ಪ್ರಭು ಸೋಯೇ ಸತ್ ಸ್ವರೂಪ ಹೃದಯ ಜನ ಮಾನ್ಯಾ ಕರ್ಣ ಕರಾಮಂತ ಮೂಲ ಪಛಾನ್ಯಾ ಜಾಕೇ ಹೃದಯ ವಿಶ್ವಾಸ ಪ್ರಭಾಯ ತತ್ ಗ್ಯಾನ ಸಮನ ಪ್ರಗಟಾಯ ಭೇತೇ ನರ್ಭೋಯ ಪ್ರಸಾನ ಸ್ತೇ ಪಜಾತ ಸಮಾಹೇ ಸಮಾನ ಬಸ್ತಮಾಯ ನೇ ಬಸ್ತ ಗಡಾಯಿ ತಾಗೋ ಭಿನ್ನ

ವಾಹೆಗುರು ವಾಹೆಗುರು ವಾಹೆಗುರು ವಾಹೆಗುರು ವಾಹೆಗುರು ವಾಹೆಗುರು ವಾಹೆಗುರು ವಾಹೆಗುರು ವಾಹೆಗುರು ವಾಹೆಗುರು ವಾಹೆಗುರು ವಾ

ಹೆಗ್ಗುರು ಆ ಹೆಗ್ಗುರು ಆ ಹೆಗ್ಗುರು ಆ ಹೆಗ್ಗುರು ಆ ಹೆಗ್ಗುರು ಆ ಹೆಗ್ಗುರು ಆ ಹೆಗ್ಗುರು ಆ ಹೆಗ್ಗುರು ಆ ಹೆಗ್ಗುರು ಆ ಹೆಗ್ಗುರು ಆ ಹೆಗ್ಗುರು ಆ ಹೆಗ್ಗುರು.